0: ಧರ್ಮಪಾಲ ಚಕ್ರವರ್ತಿ.
1: ಎವರು? ನಾಗಬಂಧನಿಕ
0: ಅನುಸ್ಮೃತಿ ಪಠನವು ಆರಂಭಿಸಿನಟ್ಲುನ್ನಾರು.
1: ಅವನು ಇಪ್ಪುಡೇ ಚೈತ್ಯವಂದನ ಪೂರ್ತಿ ಚೇಸುಕೊನಿ ಇಲಾ ವಚ್ಚಾಮು ಈ ಧ್ಯಾನ ಕುಟಿಲೋಕಿ.
0: ಮೀ ಕೋಸಂ ಹೇತು ವಿದ್ಯಾಕುಟಿ ಧಾತು ವಿದ್ಯಾಕುಟಿ ಚೂಚಿ ವಚ್ಚಾನು.
1: ಏಮಿತಿ ವಿಶೇಷಂ?
0: ನಾಗಾರ್ಜುನ ಬೋಧಿಸತ್ವಲು ಧಾನ್ಯ ಕಟಕಂ ನುಂಡಿ ಬಯಲುದೇರಿನಟ್ಲುನ್ನಾರು. ಅದಿಗೋ ಆ ವೆಲುಗು ಚೂಚಾರಾ?
1: ಅವನು ಧಾನ್ಯ ಕಟಕಂ ದಿಕ್ಕುಗಾನೇ ಕನಿಪಿಸ್ತುನ್ನದಿ. ಆಚಾರ್ಯುಲ ವಾರಿ ಪ್ರಯಾಣ ಸೂಚಕಂಗಾ ದೀಪಾಲ ದಿನ್ನೆಪೈ ದೀಪ ಸಹಸ್ರಂ ವೆಲಿಗಿಂಚಿನಟ್ಲುನ್ನಾರು. ಪುನ್ನಮಿರೇಯಿ, ಆ ದಿಕ್ಕುನ ಮರೋ ಚಂದ್ರಮಂಡಲಂಲಾ ಉನ್ನದಾ ವೆಲುಗು.
0: ಬಾಗಾ ಸೆಲವಿಚ್ಚರು. ಈ ವೈಸಾಖ ಪುನ್ನಮಿ ಎಂತ ಪುಣ್ಯಂ ಚೇಸುಕೊಂದಯ್ಯಾ. ಸಾಕ್ಷ್ಯ ಚಂದ್ರುಳ ಉದಯಂ ಸಂಬುದ್ಧಿ ಮಹಾಪರಿನಿರ್ವಾಣಂ ಕೂಡ ತನಲೋ ದಾಲ್ಚಿನ ಮಹಾಪರ್ವದಿನಂ ಕದಯ್ಯಾ ಇದೆ.
1: ಕನುಕನೇ ಆಚಾರ್ಯುಲ ವಾರು ಸ್ತೂಪ ನಿರ್ಮಾಣಾನಿಕಿ ಮುಹೂರ್ತಂ ಇವೇಳ ನಿಶ್ಚಯಿಸಾರು.
0: ಈ ಮಹಾಮುಹೂರ್ತ ಮಹಿಮ ವಲ್ಲನೇ ಕಾಬೋಲು ಈ ಪ್ರಚ್ಯಂತ ಪರ್ವತಮಂತ ಮಹಾಬೋಧಿವಲೆ ಈ ಕೃಷ್ಣಬೆಣ್ಣ ಬುದ್ಧಬೋಧ ಸುಧವಲೆ ದರ್ಶನಮಿಸ್ತುನ್ನವೆ. ಪುಣ್ಯಮಂಟೇ ಈ ಬೆಣ್ಣಾನದಿದೇ ಪುಣ್ಯಂ. ತನ ಉಭಯ ತೀರ ವನಾಲನ್ನೀ ವಿಹಾರಾಲುಗಾ, ಕೊಂಡಲನ್ನೀ ಚೈತ್ಯಾಲಯಾಲುಗಾ, ಗಂಡಸಿಲಲನ್ನೀ ಶಿಲ್ಪಾಕೃತುಲುಗಾ ಬೌದ್ಧಾನ್ನಿ ಪೆಂಚಿ ಪೋಷಿಸ್ತುನ್ನದೆ.
1: ಅವನು ಶಾತವಾಹನ ಚಕ್ರವರ್ತುಲ ಕೀರ್ತಿ ಪ್ರವಾಹಂಲಾ ಪಾರುತುನ್ನ ಈ ಬೆಣ್ಣ ನುಂಚಿ ವಚ್ಚೇ ಪಿಲ್ಲಗಾಲು ನೇಟಿ ಉತ್ಸವಾನಿಕಿ ಆಮೆ ಪಂಪೇ ಅಭಿನಂದನ ಪರಂಪರಲಾ ವೀತಿಂಚುತೂ ಉನ್ನವಿ.
0: ಆನಾಡು ಮಹಾದೇವ ಭಿಕ್ಕುವು ಧಾನ್ಯ ಕಟಕಾನ ನೆಲಕೊಲ್ಪಿನ ಮಹಾಚೈತ್ಯಮು, ಈನಾಡು ಆಚಾರ್ಯುಲ ವಾರು ನಿರ್ಮಿಂಚೇ ಈ ಧಾತುಸ್ತೂಪಮು ಬೌದ್ಧ ಧರ್ಮಾನಿಕಿ ಪೆಟ್ಟನಿ ಕೋಟಲೈ ಸರ್ವಕಾಲಾಲಕೂ ಎತ್ತಿನ ವಿರುಗು ಕಂಬಾಲೈ ನಿಲುಸ್ತವಿ ಕದಯ್ಯಾ.
1: ಲೆಸ್ಸ ಪಲುಕು ಪಲಕಿತಿವಮ್ಮ, ದುಃಖಮಯಮೈನ ಲೋಕಾನ್ನಿ ವದಲಿ ವಿಹಾರಾಲಲೋ ಅಷ್ಟಾಂಗ ಮಾರ್ಗಂ ವೆದಕೇ ಭಿಕ್ಕುಲಕು ಆಚಾರ್ಯುಲ ವಾರು ಮಹಾಯಾನಂ ಉಪದೇಶಿಸಿ ಎಂಥ ಮೇಲು ಚೇಸಿರಮ್ಮ. ಸಕಲ ಲೋಕ ನಿರ್ವಾಣ ಮಂದಿಯೇ ತಮ್ಮ ನಿರ್ವಾಣಾನ್ನಿ ಸಾಧಿಸೇ ಬೋಧಿಸತ್ತುಲು ಕದಮ್ಮ ನಾಗಾರ್ಜುನುಲು.
0: ವಾರು ಕರುಣಾ ಸಮುದ್ರುಲು. ಆ ದುರಂತ ಕ್ಷಾಮ ವೇಳ ಇತಟಿ ಪ್ರಜಲ ದೇಹ ಪ್ರಾಣಾಲು ನಿಲಿಪ್ಯಾರು. ಧೀರುಲು ಸ್ಥವಿರುಲು ಕಾದಂಟುನ್ನಾ ಮಧ್ಯಮನಿಕಾಯ ನಿರ್ಮಿಂಚಿ ಬುದ್ಧದೇವ ಪೂಜ ಕಲ್ಪಿಂಚಾರು. ಪ್ರಜಲ ಭಕ್ತಿಭಾವಾನಿಕಿ ಆಲಂಬನಮಿಚ್ಚಿ ವಾರಿ ಮನಸ್ಸುಲನ್ನು ಕಾಪಾಡುತ್ತಾರು. ರಸಯೋಗ ಸಿದ್ಧುಲು ಸಾಧಿಸಿ ಜರಾರುಜಲನೇ ಕಾದು ಮರಣಾನ್ನೇ ಪಾರದ್ರೋಲಿ ಈ ಮರ್ತ್ಯಲೋಕಾನ್ನಿ ಸ್ವರ್ಗಂ ಚೇಯ ಚೂಸ್ತುನ್ನಾರು.
1: ಆಚಾರ್ಯುಲ ವಾರು ನಾಡು ಶಾತಕನ್ನಿ ಚಕ್ರವರ್ತಿ ಪ್ರಾರ್ಥನ ಚೇಸಿನ ಪ್ರತಿಜ್ಞೆ ವಿನ್ನಾವು ಕಾದು. ಲೋಕಂಲೋ ನಿರ್ವಾಣಂ ಪೊಂದಕುಂಡಾ ಒಕ್ಕ ಪ್ರಾಣಿ ಮಿಗಿಲಿ ಉನ್ನಾ ತಮಕು ನಿರ್ವಾಣ ಮಕ್ಕರಲಿದನ್ನಾರು. ಆರ್ಯದೇವುಲ ಚೇತ ಕೂಡ ಅದೇ ಶಪಥಂ ಚೇಯಿಂಚಾರು.
0: ಐತೇ ನೇನು ಮರೋ ಮಾಟ ವಿನ್ನಾನು.
1: ಏಮಿಟದಿ?
0: ನಾಗಾರ್ಜುನುಲು ಸಾರ್ವಭೌಮುಲಕು ಕೂಡ ಕಾಯಸಿದ್ಧಿ ಅನುಗ್ರಹಿಂಚಾರಟ, ನಿಜಮೇನಾ?
1: ಕಾವಚ್ಚು, ವಾರಿ ಅಮೇಯ ಪ್ರಭಾವಾನಿಕ ಸಾಧ್ಯಮೇಮುನ್ನದಿ. ಈ ಪರ್ವತ ಪ್ರಾಂತಮಂತಾ ದಿವ್ಯೌಷಧೀಮಯಂ ಚೇಸಿ ಈ ವಿಹಾರಾನ್ನಿ ವೈದ್ಯಶಾಲ ಕಾವಿಂಚಾರು. ಉಪಾಸಿಕಲಂತಾ ರೋಗಿ ಪರಿಚರ್ಯ ಚೇಸ್ತುನ್ನಾರು. ಅದಿಗೋ ಆ ಅಮರ ಕುಟಿಲೋ ರಸಾನಿಕಿ ಜಾರಣ ಮಾರಣ ಸಂಸ್ಕಾರಾಲು ಜರಿಪಿಸ್ತುನ್ನಾರು. ಒಕ ವಂಕ ಸಾಂಖ್ಯ ವೈಶೇಷಿಕ ದರ್ಶನಾಲು ಖಂಡಿಂಚಿ ಶೂನ್ಯವಾದ ಪ್ರವಚನಂ ಚೇಸ್ತೂ ಮರು